ವಿನಸ್ಮ ಆರಯಕಿನ್ ಆದರೆ ಪ್ರಕಾಶಕರ್ನ ಮೇ ಗೀತೆ ಪದ ಸಂಗೀತ ಕ್ಲರೆನ್ಸ್ ವಿಜಯವರ್ಧನ ಗಾಯಕಿ ಆಗ ಕಾಯನಾಕಲೆ ಶ್ಯಾಮಿ ಪೊನ್ಸೇಕಾ ಕಾಯಿಕಾ ವಿಸಿ.